ಲಹರಿಣಿ ಹಿರಿದರ ಧರುಣಿ ಬಾವರ ಲಹರಿಣಿ ಹಿರಿದರ ಧರುಣಿ ಏ ಸಲ್ ಕರು ಯಾ ಪ್ಯಾರ್ ಪ್ಯಾರ್ ಸದಣಿ

0: ಗಣಿತ ಚುಕಲಾಗ ಬ್ರಹ್ಮದೇವಾಚ ಗಣಿತ ಚುಕಲ ಮನುನ ಝಾಲ ಜನ್ಮ ತುಝಾಗ
1: ಕಳ್ಳಕ
0: ಅನ್ ಪರ್ವತ ಪುಡ ದಶಿ

ಡೋಹಾಳೆ ಪುರುವ ರಘುಕುಲ ತಿಲಕ ಮಾಧೆ ಸೀತೆನು ಅಪ್ಲೆ ಡೋಹಾಳೆ ಶ್ರೀರಾಮನ ಸಾಂಗಿತ್ಲೆ. ಶ್ರೀರಾಮನಿ ಹಸೂನ್ ತಿಚ್ಚಾ ಇಚ್ಛಾಂಚಾ ಆದರ ಕೆಲಾ. ಮನಾಲೆ, ಜಾನಕಿ, ತುಜಿ ಇಚ್ಛಾ ಲವಕರಾತ್ ಲವಕರ ಪುರಿ ಕರಿನ್. ಪತಿ ಪತ್ನಿಂಚಾ ಹಾ ಮನೋಹರ ಸಂವಾದ ಝಾಲಾ. ತ್ಯಾಚ್ಯಾ ದುಸರಾ ದಿವಸಿಚಿ ಗೋಷ್ಟ. ಭದ್ರ ನಾವಾಚ್ಯಾ ಏಕಾ ಗುಪ್ತಚರಾನ್ ಶ್ರೀರಾಮನ ಸಾಂಗಿತ್ಲ ರಾಜನ್, ಸೇತುಬಂಧನ ಆಣಿ ರಾವಣವಧ ಯಾ ದೋನ್ ದೈವಿ ಕೃತ್ಯಾಬದ್ದಲ್ ಸಾರಿ ಪ್ರಜಾ ಆಪಲ್ಲಾ ಧನ್ಯವಾದ ದೇತ ಆಹೆ. ಪಣ ಕಾಯ್ ಸತ್ಯತೆ ನಿರ್ಭಯಪಣೆ ಕಥನ ಕರ. ಅಶಿ ಶ್ರೀರಾಮಾಂಚಿ ಅನುಜ್ಞಾ ಮಿಳತಾಸ್ ಭದ್ರ ಪುಢೆ ಸಾಂಗೂ ಲಾಗಲಾ. ಲೋಕಾನ ಏಕ್ ಕಳತ್ ನಾಹಿ ಕಿ ರಾವಣಾಚ್ಯಾ ಘರಿ ರಾಹಿಲೀಲಿ ಸೀತಾ ಶ್ರೀರಾಮಾನಿ ಪರತ್ ಪತ್ನಿ ಕಶಿ ಮಾನ್ಲಿ. ತಿಚ್ಚಾಶಿ ಪ್ರಣಯ ಕರ್ಣ್ಯಾತ್ ತನ್ನ ಕೊಂಟ ಆನಂದ ಹೋತ ಅಸೇಲ್. ಲೋಕಪಾಲ್ ಶ್ರೀರಾಮಚಂದ್ರಾಂಚ ಮನ್ ಪುನಃ ವಿಷಣ್ಣ ಝಾಲ. ಆಪಲ ಪ್ರಾಣಾಂಚಿ ಶಪಥ ಘಾಲೂನ್ ತನ್ನ ಲಕ್ಷ್ಮಣಾಲ ಆಜ್ಞಾ ಕೇಳಿ, ಲಕ್ಷ್ಮಣ ಜಾನಕಿಲಾ ವಾಲ್ಮೀಕಿ ಆಶ್ರಮಾಚಾ ಸನ್ನಿಧ್ ನೀವು ಸೋಡೂನ್ ಯೇ. ಲಕ್ಷ್ಮಣಾಜಿ ಕುಣಾಹಿ ಭಾವಂಡಾಲ ಶ್ರೀರಾಮಾಂಚಿ ಶಪಥ ಉಲ್ಲಂಘಿತ ಅಲಿ ನಾಯ್. ಲಕ್ಷ್ಮಣಾನ ರಥಾತೂನ್ ಜಾನಕಿಲಾ ವನ ಪ್ರದೇಶಾತ್ ನೇಲಿ. ಸೀತೆಲಾ ವಾಟ್ಲು ಆಪಲೆ ಡೋಹಾಳೆಸ್ ಪುರವಲೆ ಜಾತ ಆಹೆತ್. ಅಸಹ್ಯ ಹೂನ್ ಲಕ್ಷ್ಮಣಾನ ಜೆವ್ಹಾ ಸೀತೆಲಾ ಖರ ಕಾಯ ತೆ ನಿವೇದನ್ ಕೆಲ ತೆವ್ಹಾ ತಿಚ್ಚಾ ದುಃಖಾಲಾ ವಿಶ್ವ ಥಿಟ ಝಾಲ. ಗದ್ಗದ್ ಸ್ವರಾತ್ ತಿ ಲಕ್ಷ್ಮಣಾಲಾ ಮನಾಲಿ, ಮದ ಸಾಂಗ ಲಕ್ಷ್ಮಣಾ ಜಾವೂ ಕುಠೆ, ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ, ಪತಿ ಚರಣ ಪುನಾಮಿ ಪಾಹು ಕುಠೆ, ಕಠೋರ ಧಾಲಿ ಜೇಥೆ ಕರುಣಾ, ಕಠೋರ ಧಾಲಿ ಜೇಥೆ ಕರುಣಾ, ಗಿಳಿ ತಮಿಶ್ರ ಜೇಥೆ ಅರುಣ, ಪಾವಕ ಜಿಂಕೆ ಜೇಥೆ ವರುಣ, ದೇ ಶಾಶ್ವತ ದಾಸ ದೇಶ ತುಟೆ, ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ. ವ್ಯರ್ಥ ಶೆಣವಿಲೆ ಮಾತಾ ಜನಕ, ವ್ಯರ್ಥ ಶೆಣವಿಲೆ ಮಾತಾ ಜನಕ, ಮೀನಚ ಜಾಯ ನಭೆ ಕನ್ಯಕ, ನಿಕಷತ ಮಾನಿ ಕಾಸೆ ಕನಕ, ಸಿದ್ಧೀತ ತಪಾಲ ಆಜವಿಟೆ, ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ. ಅಗ್ನಿ ಠರಲ ಅಸತ್ಯ ವಕ್ತ, ಅಗ್ನಿ ಠರಲ ಅಸತ್ಯ ವಕ್ತ, ನಾಸ್ತಿಕ ಠರವಿ ದೇವಸ ಭಕ್ತ, ಪತಿವ್ರತಾಮಿ ತರಿ ಪರಿತ್ಯಕ್ತ, ಚರಣೀಚ ಧರೇಸಿ ಕಂಪ ಸುಟೆ, ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ. ಪ್ರಾಣ ತನು ತುನ ಉಡು ಪಾಹತಿ, ಪ್ರಾಣ ತನು ತುನ ಉಡು ಪಾಹತಿ, ಅವಯವ ಕಾಮಗ ಭಾರ ವಾಹತಿ, ಬಾಹತಸೆ ಮದ ಶ್ರೀ ಭಾಗ್ಯರಥಿ, ಅಡಖಳೆ ಅಂತಿತ ವಿಪಳ ಕುಠೆ, ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ. ಸರಳೆ ಜೀವನ ಸರಳಿ ಸೀತಾ, ಸರಳೆ ಜೀವನ ಸರಳಿ ಸೀತಾ, ಪುನರ್ಜಾತಮಿ ಆತ ಮಾತಾ, ಜಗೇನ ರಘುಕುಲ ದೀಪ ಕರಿತ, ಜಗೇನ ರಘುಕುಲ ದೀಪ ಕರಿತ, ಫಲಧರಿ ರೂಪ ಹೇ ಸುಮನ ಮಿಟೆ, ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ. ವನಾತ ವಿಜನಿ ಮರು ಭೂಮಿವರ, ವನಾತ ವಿಜನಿ ಮರು ಭೂಮಿವರ, ವಾಡ ವೀನ ಮೀ ಹಾ ವಂಶಾಂಕುರ,